0: ಗೋಧಿ
1: ಮೆದ ಗೋಧಿ
0: ಅಲೋರಿನ
1: ಕಿರಿಹಿನ
0: ಮದುವಿಕ
1: ಸೋಪುಗ
0: ನದ್ರಿತ್ರದುಂಡನ ಒರೆ ತಾಲಕನ ಚೋಕ್ ತೂಲೆ ಚನ ದೇಕ್ ಬೇಲ್ಕಿ ಕನ ಧರ ಧರ ಅನುರಾಧಾ
1: ಉಕಹದಾ
0: ಅನುರಾಧಾ
1: ಉಕಹದಾ
0: ಜೊಲೆ ಬುಡೆ ಜಾ ಜೊಲೆ ಬುಡೆ ಜಾ ಜೊಲೆ ಬುಡೆ ಜಾ ಜೋ